ಕಾಂಕಿಯೇಕಾ ದುರ್ಸ್ತುಹಾರು ನಾನು ಪುನಸಂಗ ಮಹೇ ಉದಾರು ಸುಖಮನಿ ಸುಖ ಅಮೃತ ಪ್ರಭ ನಾಮ ಭಕ್ತ ಜನಾಕ ಮನ್ ವಿಶ್ರಾಮ ರಹಾವು ಪ್ರಭು ಕ ಸಿಮರನ್ ಗರ್ಭನ ಬಸ್ಸ ಪ್ರಭು ಕ ಸಿಮರನ್ ದುಃಖ ಜಾಮನಸ್ಸ ಪ್ರಭು ಕ ಸಿಮರನ್ ಕಾಲ ಪರ ಹರ ಪ್ರಭು ಕ ಸಿಮರನ್ ದುಷ್ಮನ್ ಟರ ಪ್ರಭು ಸಿಮರತ್ ಕಶ ಬಿಘ್ನ ಲಾಗ್ಯ ಪ್ರಭು ಕ ಸಿಮರನ್ ಅಂದನ ಜಾಗ್ಯ ಪ್ರಭು ಕ ಸಿಮರನ್ ಭಾವನಾ ವ್ಯಾಪ ಪ್ರಭು ಕ ಸಿಮರನ್ ದುಃಖನ ಸಂತಾಪ ಪ್ರಭು ಕ ಸಿಮರನ್ ಸಾಧಕ ಸಂಘ ಸರ್ವನದ ಅನ್ನಾನಕ ಹರ ರಂಗ ಪ್ರಭು ಕ ಸಿಮರನ್ ಹೃದ್ಧ ಸಿದ್ಧ ನಾವ್ ನಿದ್ದ ಪ್ರಭು ಕ ಸಿಮರನ್ ಜ್ಞಾನ ಧ್ಯಾನ ತತ್ಬುದ್ಧ ಪ್ರಭು ಕ ಸಿಮರನ್ ಜಪ್ತ ಪೂಜಾ ಪ್ರಭು ಕ ಸಿಮರನ್ ಮನ್ಸ ದೂಜ ಪ್ರಭು ಕ ಸಿಮರನ್ ತೀರ್ಥ ಶರಾನಿ ಪ್ರಭು ಕ ಸಿಮರನ್ ದರ್ಗ ಮಾನಿ ಪ್ರಭು ಕ ಸಿಮರನ್ ಹೋಯ ಸೋ ಫಲ ಪ್ರಭು ಕ ಸಿಮರನ್ ಸಫಲ ಫಲ ಸೇ ಸಿಮರೇ ಜಿನ ಆಪ್ ಸಿಮರಾಯೇ ನಾನಕ ತಾಕೇ ಲಾಗೋ ಪಾಯ ಪ್ರಭು ಕ ಸಿಮರನ್ ಸಪ್ತೇ ಉಚ್ಚ ಪ್ರಭು ಕ ಸಿಮರನ್ ಉದ್ರಾಯ ಮುಚ್ಚ ಪ್ರಭು ಕ ಸಿಮರನ್ ತ್ರಿಶುನಾ ಮುಜ್ಜ ಪ್ರಭು ಕ ಸಿಮರನ್ ಸಬಕೇ ಸುಜ್ಜಾಯ ಪ್ರಭು ಕ ಸಿಮರನ್ ನಾಯಿ ಜಮ್ ತ್ರಾಸ ಪ್ರಭು ಕ ಸಿಮರನ್ ಪೂರ್ಣಯಾಸ ಪ್ರಭು ಕ ಸಿಮರನ್ ಮನ್ ಕೀ ಮಲ ಜಾಯ ಅಮೃತನಾ ಅಮೃತ ಮಾಹೇ ಸಮಾಯೇ ಪ್ರಭು ಜೀ ಬಸೇ ಸಾಧು ಕೀ ರಸನ ನಾನಕ ಜನಕ ದಾಸನ್ ದಸನ ಪ್ರಭು ಗೋ ಸಿಮರೇ ಸೇ ತನವಂತೆ ಪ್ರಭು ಗೋ ಸಿಮರೇ ಸೇ ಪತವಂತೆ ಪ್ರಭು ಗೋ ಸಿಮರೇ ಸೇ ಜಾನ್ ಪ್ರಭಾನ್ ಪ್ರಭು ಗೋ ಸಿಮರೇ ಸೇ ಪುರುಖ ಪ್ರಧಾನ್ ಪ್ರಭು ಗೋ ಸಿಮರೇ ಸೇ ಬೇಮೋ ತಾಜೇ ಪ್ರಭು ಗೋ ಸಿಮರೇ ಸೇ ಸರ್ವಕೇ ರಾಜೇ ಪ್ರಭು ಗೋ ಸಿಮರೇ ಸೇ ಸುಖವಾಸಿ ಪ್ರಭು ಗೋ ಸಿಮರೇ ಸದಾ ವಿನಾಶಿ ಸಿಮರಂತೆ ಲಾಗೇ ಜನ ಆವ ದಯಾಲ ನಾನಕ ಜನಕಿ ಮಂಗೇರವಾಲ ಪ್ರಭು ಗೋ ಸಿಮರೇ ಸೇ ಪಾರ್ವಕಾರಿ ಪ್ರಭು ಗೋ ಸಿಮರೇ ತನ ಸದ್ಬಲೆಹಾರಿ ಪ್ರಭು ಗೋ ಸಿಮರೇ ಸೇ ಮುಖ ಸುಹಾವೇ ಪ್ರಭು ಗೋ ಸಿಮರೇ ತನ ಸುಖ ಬೇಹಾವ ಪ್ರಭು ಗೋ ಸಿಮರೇ ತನ ಆತ್ಮ ಜೀತಾ ಪ್ರಭು ಗೋ ಸಿಮರೇ ತನ ನಿರ್ಮಲ ರೀತಾ ಪ್ರಭು ಗೋ ಸಿಮರೇ ತನ ಅನಂದ ಕನೇರೆ ಪ್ರಭು ಗೋ ಸಿಮರೇ ಬಸೇ ಹರಣೇರೆ ಸಂತ ಕೃಪಾ ದಯಂದನ ಜಾಗ ನಾನಕ ಸಿಮರಣ ಪೂರ ಪಾಗ ಪ್ರಭು ಗ ಸಿಮರನ್ ಕಾರ್ಜ ಪೂರೇ ಪ್ರಭು ಗ ಸಿಮರನ್ ಕಬೂನಾ ಚೂರೇ ಪ್ರಭು ಗ ಸಿಮರನ್ ಹರ ಗುಣ ಬಾನಿ ಪ್ರಭು ಗ ಸಿಮರನ್ ಸಹಸ್ ಮಾನಿ ಪ್ರಭು ಗ ಸಿಮರನ್ ನೇಚಲೆ ಆಸನ್ ಪ್ರಭು ಗ ಸಿಮರನ್ ಕಮಲ ವೇಗಾಸನ್ ಪ್ರಭು ಗ ಸಿಮರನ್ ಅನಹದ ಚುನುಕಾರ ಸುಖ ಪ್ರಭು ಸಿಮರನ್ ಕಾ ಅಂತನ ಪಾರ ಸಿಮರೇ ಸೇ ಜನ ಜನ್ ಕೋ ಪ್ರಭ ಮಯ ನಾನಕ ತಿಂಜನ್ ಸರಣಿ ಪಯ ಹರ ಸಿಮರನ್ ಕರ ಭಕ್ತ ಪ್ರಗಟಾಯೇ ಹರ ಸಿಮರನ್ ಲಗ ಬೇದೋ ಪಾಯೇ ಹರ ಸಿಮರನ್ ಪಯ ಸಿದ್ಧ ಜತಿ ದಾತೆ ಹರ ಸಿಮರನ್ ನೀ ಚೌಂಕುಂಟ ಜಾತೆ ಹರ ಸಿಮರನ್ ತಾರಿ ಸಬ ತರ್ನ ಸಿಮರ ಸಿಮರ ಹರ ಕಾರಣ ಕರ್ಣ ಹರ ಸಿಮರನ್ ಕಿಯೋ ಸಗಲ ಆಕಾರ ಹರ ಸಿಮರನ್ ಮೈ ಆಪ್ ನಿರಂಕಾರ ಕರ ಕೃಪಾ ಸ್ಯಾ ಬುಜಾಯ ನಾನು ಗುರುಮುಖ ಹರ ಸಿಮರನ್ ತಿನ್ ಪಾಯ

ನಾನು ಸೋಜನ ಸದಾ ಅರೋಜ ಮಂದ್ರ ಗೋಥ ಮೇ ತಮನ್ ಗುರುಕಾಶಬ್ದ ಮನೆಯ ಸ್ತಂಭನು ಜೋಪಾಖಾಂಡಾವಚರ ತರ ಪ್ರಾಣಿ ಗುರು ಚರಣ ಲಗ್ನ ಸ್ತರ ಜ್ವಂತಕಾರ ದೀಪಕ ಪ್ರಕಾಶ ಗುರು ದರ್ಶನ ದೇಖ ಮನೋಯ ವಿಕಾಸ ಜೋ ಮಹಾಧ್ಯಾನ ಮೇ ಮಾರ್ಗ ಪಾವತಿ ಸಾಧು ಸಂಗಮಲ್ ಜ್ಯೋತ್ ಪ್ರಕಟಾವೇ ತನ್ ಸಂತನ ಕಿ ಬಾಂಛೋತು ಊರ್ ನಾನಕಿ ಹರಲುಚ್ಚಾ ಪೂರ ಮಾನ ಮೂರಕಾಯ ಬಿಲ ಲಾಯ್ಯ ಪ್ರಭು ಲಿಖೇಗಾ ಲಿಖ್ಯಾ ಪಾಯ್ಯ ದೂಕ್ ಸು ಪ್ರಭು ದೇವನ ಹಾರ ವೃತಿಯಾಗ ತೂ ತಸೈ ಚಿತಾರ ಜೋಗ ಜ ಕರೈ ಸೋಯಿ ಸುಖಮಾನ ಭೂಲಾ ಗಾಯ ಫಿರೇ ಅಜಾನ ಕೌನ ಬಸ್ತಾಯಿ ತೇರಾ ಸಂಗ ಲಪಟ ರೇ ರಸ ಲೋಭೀ ಪತಂಗ ರಾಮ ನಾಮ ಜಾ ಹಿರ್ದೇ ಮಾಹೇ ನಾನಕ ಬಸೇತಿ ಕರ ಜಾಹೇ ಜ್ವಕರ ಗೋ ಲೈನ್ ತೂ ಆಯಾ ರಾಮ ನಾಮ ಸಂತನ ಘರ ಪಾಯಾ ತಜ ಮಾನ ಲಿಯೋ ಮನ ಮೋರ್ ರಾಮ ನಾಮ ಹೃದಯ ಮೈ ತೋರ್ ಲಾದ ಖೇ ಸಂತೆ ಸಂಚಾಲ ವೃತಿಯಾಗ ವಿಖ್ಯಾ ಜಂಜಾಲ ತನ್ ತನ ಗಯ ಸಭ ಗೋಯೇ ಮುಖೂಜಲ ಹರ ದರ್ಗೇ ಸೋಯೇ ಏ ವಾ ಪಾರ ಬಿರಲಾ ವಾ ಪಾರೇ ನಾನಕ ತಾಗೇ ಸದಬಲೇ ಹಾರೇ ಚರಣ ಸಾಧಗೇ ತೋಯೇ ತೋಯೇ ಪಿಯರ್ ಸಾಧು ಕಪನಾ ಜೀಯೋ ಸಾಧಗೀ ತೂರ ಕರೋ ಇಸ್ನಾನ ಸಾಧು ಪುರ ಜಾಯ್ಯೇ ಗುರಬಾನ ಸಾ ಸೇವಾ ಬਿਟ ਭਾਗੀ ਪਾਈਏ ਸਾ ਸੰਗਰ ਕੀਰਤਨ ਗਾਈਏ ਅਨਕ ਬਿਗੰਦੇ ਸਾਧੂ ਰਾਖੇ ਹਰ ਗੁਣ ਗਾਏ ਅੰਮ੍ਰਿਤ ਰਚਾ ਕੇ ਓਟ ਗਈ ਸੰਤੇਂਦਰ ਆਇਆ ਸਰਬ ਸੁਖ ਨਾਨਕ ਤੇ ਪਾਇਆ ਮ੍ਰਿਤਕ ਕੋ ਜੀ ਬਾਲਣ ਹਾਰ ਭੁਖੇ ਕੋ ਦੇਵਤ ਆਧਾਰ ਸਰਬ ਨਿਧਾਨ ਜਾ ਕੀ ਦ੍ਰਿਸ਼ਟੀ ਬਾਹੇ ਪ੍ਰਭ ਲਿਖੇ ਕਾ ਲਹਿਣਾ ਪਾਏ ਸਭ ਕੀ ਤਿਸਕਾ ਉਹ ਕਰਨੇ ਜੋਗ ਤਿਸਬਿਨ ਦੁਸਰ ਹੋਆ ਨਾ ਹੋਗ ਜਬ ਜਨ ਸਦਾ ਸਦਾ ਦਿਨ ਰਹਿਣੀ ਸਭ ਤੇ ਉੱਚ ਨਿਰਮਲ ਇਹ ਕਰਨੀ ਕਰ ਕਿਰਪਾ ਸਿਖੋ ਨਾਮ ਦੀਆ ਨਾਨਕ ਸੋਜਨ ਨਿਰਮਲ ਥੀਆ ਜਾ ਕੇ ਮਨ ਗੁਰ ਕੀ ਪ੍ਰਤੀਤ ਤੇ ਜਿਨ ਆਵੇ ਹਰ ਪ੍ਰਭ ਚੀਤ ਭਗਤ ਭਗਤ ਸੁਣੀਏ ਤੇ ਲੋਏ ਜਾ ਕੇ ਹਿਰਦੈ ਇੱਕੋ ਹੋਏ ਸਚ ਕਰਨੀ ਸਚ ਤਾਂ ਕੀ ਰਹਿਤ ਸਚ ਹਿਰਦੈ ਸਤ ਮੁੰ ਕਹਿਤ ਸਾਚੀ ਦ੍ਰਿੜ ਸਾਚਾ ਆਕਾਰ ਸਚ ਵਰਤੇ ਸਾਚਾ ਪਾਸਾਰ ਪਾਰ ਬ੍ਰਹਮ ਜਿਨ ਸਚਗਰ ਜਾਤਾ ਨਾਨਕ ਸੋਜਨ ਸਚ ਸਮਾਤਾ ਸਲੋਕ ਰੂਪ ਨਾ ਰੇਖ ਨਾ ਰੰਗ ਕੇਸ਼ ਤ੍ਰਿਗੁਣ ਤੇ ਪ੍ਰਭਿੰਨ ਤਿਸੇ ਬੁਝਾਏ ਨਾਨਕ ਜਸੋਵੈ ਸੁਪ੍ਰਸੰਨ ਅਸ਼ਟਪਦੀ ਬਨਾਸੀ ਪ੍ਰਮਨ ਮੇ ਰਾਖ ਮਾਨੁਕੀ ਤੂੰ ਪ੍ਰੀਤਿਆਗ ਤਿਸਤੈ ਪਰੈ ਨਾ ਇੰਗਸ਼ ਕੋਏ ਸਰਬ ਨਿਰੰਤਰ

ಹೇಳ್ತಾನೇತ. ಏ ಗೋಡೆ ಕುವಾಧಾರ ನಾನಕ ಮಾಂಗೆ ನಾಮ ಪ್ರವಸಾರ ಪ್ರಭುಗಿ ದೃಶ್ಯಮಾ ಸುಖರ ಸಭಾವೆ ಬಿರುಡಾ ಗೋಯ ಜನ ಚಾಖ್ಯಾಸೆ ಚಂದ್ರ ಪ್ರಧಾನೇ ಪೂರ್ಣ ಪುರುಖ ನಹಿ ಡೋಲನ್ನೇ ಸುಭರ ಪರೇ ಪ್ರೇಮ ರಸ ರಂಗಜಯ ಚಾವು ಸಾಧುಗ ಸಂಗ ಪರೇ ಸರಣಾನ್ ಸಭತಿಯಾ ಗಂಧರ್ಭರ್ಗಾ ಸಂದಿಲ್ಯಬಲಾಗ ಬಡಭಾಗಿ ಜಪ್ಯಾ ಪ್ರಭು ಸೋಯೇ ನಾನಕ ನಾಮ ರತ್ತೇ ಸುಖೋಯೇ ಸೇವಾ ಕೀ ವಂಸಾ ಪೂರಿ ವೈ ಸದ್ಗುರು ತೇ ನಿರ್ಮಳ ಮಾತ್ತಲೈ ಜನಗೋ ಪ್ರಭು ಹಯೋ ದಯಾಲ್ ಸೇವಾ ಕಿನ್ನೋ ಸದಾ ನಿಹಾಲ್ ಬಂಧನ ಕಾಡ್ ಮುಗ ಜನ ಭಯ ಜನಂ ಮರಣ ದೂಖ ಭ್ರಮ ಗಯ ಇಷ್ಬುನ್ನಿ ಸರ್ದಾ ಸ ಪೂರಿ ರವರ್ಯಾ ಸ ಸಂಘ ಜೂರಿ ಸಾತಾ ಸಾತ್ ಲಿಯಾ ಮಿಲಾಯ ನಾನಕ ಭಕ್ತಿ ನಾಮ ಸಮಾಯ ಸೋಗೋ ಬಿಸರಾ ಜಯ ಕಾಲ ನ ಪಾನ ಸೋಗೋ ಬಿಸರಾ ಜಯ ಕೀಯಾ ಜಾನೇ ಸೋಗೋ ಬಿಸರಾ ಜನ ಸಭ ಕಿಶ ದೀಯಾ ಸೋಗೋ ಬಿಸರಾ ಜಯ ಜೀವನ ಜೀಯಾ ಸೋಗೋ ಬಿಸರಾ ಜಯ ಅಗ್ನ ಮೇ ರಾಖೇ ಗುರುಪ್ರಸಾದ ಗೋ ಬಿರುಡಾ ರಾಖ ಸೋಗ ಬಿಸರಾಜ ಬಿಕ್ತೇ ಕಾಟ ಜನ್ಮ ಜನ್ಮ ಕಾ ಟೂಟಾ ಗಂಡ ಗುರು ಪೂರೇ ತತ್ ಇಹ ಬುಜಾಯ ಪ್ರಪನಾ ನಾನಕ ಜನ ਧਿਆਇਆ